ಮಧುಮಾನಸ ಪರಿಶೋಧಕಾಯ ನಮಃ. ಓಂ ಶ್ರೀ ಸಾಯಿ ಸಾಧಕಾನುಗ್ರಹ ವಟವೃಕ್ಷ ಪ್ರತಿಷ್ಠಾಪಕಾಯ ನಮಃ. ಓಂ ಶ್ರೀ ಸಾಯಿ ಸಕಲ ಸಂಶಯ ಹರಾಯ

ಚಿಂತವದಲಿನ ಚಿಂತವದಲಿನ ದೊರುಕುನು ಚಿತ್ತಶುದ್ಧಿ ತ್ಯಾಗ ಗುಣಮುನ್ನ ಸ್ವಚ್ಛಂದ ತತ್ವಮಬ್ಬು

ರೊತ್ತುಂಗ ತಮ ಪತಂಗ ಪರಿತೋಷಿತ ರಂಗ ದಯಾಂತರಂಗ ಸತ್ಸಂಗ ಮಾತಂಗ ಧರತ್ಮಜ ಹೃದಯ ಸಾರಸ ಭೃಂಗ ನಿಶಾಚರವ್ಯ ಮಾತಂಗ ಶುಭಾಂಗ ಭದ್ರಗಿರಿ ದಾಸರಥೀ.

ಪರೊತ್ತುಂಗ ತಮ ಪತಂಗ ಪರಿತೋಷಿತ ರಂಗ ದಯಾಂತರಂಗ ಸತ್ಸಂಗ ಮಾತಂಗ ಧರತ್ಮಜ ಹೃದಯ ಸಾರಸ ಭೃಂಗ ನಿಶಾಚರವ್ಯ ಮಾತಂಗ ಶುಭಾಂಗ ಭದ್ರಗಿರಿ ದಾಸರಥೇ.